0: Urabe wa. Se wo kwati awurade na abetumi aye. Se je awurade wa. Aso nye ni wa. Je wo papa na ye fani dia. Obem maye na sumie.
1: O se ye ja na chiri wa. Aso nye ni wa busiam. Wa me ka chira wo. Siamo suma posu wa na ka chiro se ye dia betumi atena busiam ni. Wo bra wo ni mi Yesu. Say ye jane chiriwa asumdwe ni wa wariam ye me pesa me catch on this say wo kwati yesu asumdwe ni abusuya ni oh say wo jane chiriwa ye die ni wa mawo ma me catch ra wo say wo kwati awurade a wo betumi adiye oh say ye jane chiriwa Aba way be your den when you're back. Feel ready.